ಶ್ರೀ ಆನಂದಕಂದ ಭಗವಾನಿಗೆ, ಶ್ರೀ ಕೌಶಲ್ಯಾನಂದನ ಭಗವಾನಿಗೆ, ಶ್ರೀ ದಶರಥ ನಂದನ ಭಗವಾನಿಗೆ, ಶ್ರೀ ಕೈಕೇಯಿನಂದನ ಭಗವಾನಿಗೆ, ಶ್ರೀ ಸುಮಿತ್ರಾನಂದನ ಭಗವಾನಿಗೆ, ಶ್ರೀ ಚಾರೋ ಭಯ್ಯನಿಗೆ, ಶ್ರೀ ಹನುಮಾನ್ಜಿ ಮಹಾರಾಜ್ಗೆ, ಶ್ರೀ ರಾಮಜನ್ಮ ಭೂಮಿಗೆ, ಶ್ರೀ ಕೃಷ್ಣ ಜನ್ಮ ಭೂಮಿಗೆ, ಶ್ರೀ ಕಾಶಿ ವಿಶ್ವನಾಥಗೆ, ಶ್ರೀ ಅಯೋಧ್ಯಾ ಧಾಮಿಗೆ, ಶ್ರೀ ಸರಿಯೂ ಮಹಾರಾಣಿಗೆ, ಜಗದ್ಗುರು ಸ್ವಾಮಿ ಶ್ರೀ ರಾಮಾನಂದಾಚಾರ್ಯಜಿ ಮಹಾರಾಜ್ಗೆ, ಗೋಸ್ವಾಮಿ ಶ್ರೀ ತುಳಸಿದಾಸ್ ಜಿ ಮಹಾರಾಜ್ಗೆ, ಸಮಸ್ತ ಪೂರ್ವಾಚಾರ್ಯೋಕೆ, ಸರ್ವಸಂತ ವೈಷ್ಣವ ಭಗವಾನಿಗೆ, ಸತ್ಯ ಸನಾತನ ಧರ್ಮಕ್ಕೆ.

ನೇತ್ರೈ ಸ್ತ್ರೀಭಿಶೋಭಿತಾ ಆ ಮುಕ್ತಾಂಗದ ಹಾರ ಕಂಕಣ ರಣತ್ಕಾಂಚಿ ಕೊಣ ನೂಪುರ